ಧಂ ಬಲಾಬಲಂ ಬಲಾಬಲಂ ಯಾಮನ್ಯ ವಜತೆ ಕಲ್ಕಲಿ ವಿಸರ್ಪಿತ ವಿನಾಯಿತ ವಿಪುಲ್ ಶೈಲ ಸಾಯಂ ಪಾಪಿನಾ.